0: ಕಾರ್ಯಕ್ರಮಸ್ಥ
1: ಕೈರಗ್ನಿಮಿಂಧಾನ ಉಭೌ ಲೋಕೌ ಸನೇಮಹಂ
0: ಉಭಯೋರ್ಲೋಕಯೋರುದ್ಧಾತಿ ಮೃತ್ಯುಂ ತರಾಮ್ಯಹಂ
1: ಅಚಿದೋ ಮೃತ್ಯೋ ಮಾವಧೀರ್ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀ
0: ಯಾಮ್ಮಾ ಮೇರೆ ಆಯುರುದ್ರನ್ ಚಕ್ಷಸಂತ್ವ ಹಮಿಷಾ ವಿಧೇಮ
1: ಮಹಾಂತಮುತಮಾನೋ ಅರ್ಧಗಂ ಮಾನ ಉಕ್ಷಂತಮುತಮಾನ ಉಕ್ಷಿತಂ
0: ಮಾನೋ

0: ಚಕ್ರಮಜಿಕ್ವಯಾ ಗುರು ಮನಸೋಭಾ ಪ್ರಯೂತಿ ದೇವಹೇಡನ
1: ಮಾಜೋನೋ ಅವೇದಚ್ಚ ನಾಯತೆ ತಸ್ಮಿನ್ ತದೇನೋ ಮಸಬೋದಿ.

0: ಸ್ವಾಹಸ್ಯಾನ್ನಂ ನಮಶ್ರಾದ್ಧಂ ಬ್ರಹ್ಮ ಗುರು ತಲ್ಪಗಃ
1: ಯೋಸ್ತೇಯಗುಂ ಸುರಾಪಾನಂ ಭ್ರೂಣಹತ್ಯಾತಿಲಾಶಾಂತಿಗುಂ ಶಮಯಂತು ಸ್ವಾಹ
0: ಲಕ್ಷ್ಮೇಸ್ತ ಪುಷ್ಟೇಸ್ತ ಕೀರ್ತಿಂಚಾನುಣ್ಯತಾ.

0: ಜವೋ ಮೇ ಶುಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗಸ್ವಾಹ.
1: ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ.

0: ಬೃಹಸ್ಪತಿಭ್ಯ ಸ್ವಾಹ
1: ಶೋ ದೇವಜನೇಭ್ಯ ಸ್ವಾಹ
0: ಸ್ವಾಹ
1: ಸಾನೇಭ್ಯ ಸ್ವಾಹ
0: ಸಾನಪತಿ

0: ಕಂಬರಮಧ್ಯ ಸಗ್ಗೋಸ್ತಂ
1: ತತ್ರಾಭಿದಕ್ಷಂ ಗಗನಂ ದಿಶೋ ಗತಸ್ಮಿನ್ ಯದಂದಸ್ತದುಪಾಸಿತವ್ಯಂ
0: ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಸ್ಯ ಪ್ರಗುದಿಲೀನಸ್ಯ ಯಪರಸ್ಸ ಮಹೇಶ್ವರಃ
0: ಓಂ ದತ್ಸತ್.

ಪರಿ ಸದ ಮಬ ಮಮ ಸರಿ ಸದ ಪದ ಪದ ಪದ ಪರಿ ಸದ ಮಬ ಮಮ ಪನಿ ಸದ ಮಬ ಮ ಪನಿ ದ ಮಬ ಮ ಪನಿ ದ ಪದ ಪದ ಸರಿ ಸದ ಪ

ಹಂಚಿ ನಡತ ಕೊರಬೋರು ಮಂಚಿ ಬುದ್ಧುಲು ಜ್ಞಾನಂಬು ಮಂಚಿ ನಡತ ಇಂತ ಕನ್ನನು ವೇರೆದ್ದಿ ಎರುಗ ಪರತು ಸಾಧು ಸದ್ಗುಣಗಣ್ಯುಲವು.